0: ಮನೆ ದಿಸದ ತೂರಿ ಸದ ತೂರಿ ದಿಸದ ತೂರಿ ಸದ ತೂರಿ ಸದ ತೂರಿ ಸದ ತೂರಿ ಸದ ತೂರಿ
1: ಕಹೋ ಜಿ
0: ವಾಹಿಗುರು ವಾಹಿಗುರು ವಾಹಿಗುರು ವಾಹಿ ವಾಹಿಗುರು ವಾಹಿಗುರು ವಾಹಿ ವಾಹಿ ವಾಹಿಗುರು ವಾಹಿ ವಾಹಿಗುರು.